ಕಡಕಾರಪೇಕ ಸಾಸಾ ಸಿಮರೋಗೋ ಬೆಂದ ಮಾನ್ಯ ಅಂತರಿಗೆ ಉದರೆ ಚೆಂದ ಆಸ ಅನತ್ಯತೆ ಆಗೋತ್ರಾಂಗ ಸಾಂತ ಜನಾಕೀತು ಉರ್ಮನ್ಮಾಂಗ ಆಪ್ ಚೋಡ್ ಬೇಂತಿ ಕರೋ ಸಾಸಂಗ ಅಗನ್ ಸಾಗರ್ ತರೋ ಅರ್ಥ ಅಣಕೆ ಪರ್ಲಿ ಒಪ್ಪಂಡ ಆರ್